0: ಆಕಾಶವಾಣಿ ಇಂಫಾಲ್ ಕೆಟ್ರಿಮಯುಂ ಚಿತ್ರಭಾನು ಪಾವು ಪಜರಿ ಅಹಾನ್ಬದ ಮರುಒಯ್ಬ ಪಾವು ರಾಜ್ಯ ಸರ್ಕಾರನ ಲಂವಿಗೆ ಇನ್ಫ್ರಾಸ್ಟ್ರಕ್ಚರ್ ಸಿಂಗ್ ನಿಂತಿನ ಸೆಮ್ಜಿನ್ನಬ ಅಕನ್ಬ ಥಬಕ್ ಪಾಯ್ಕೆಲಿ ಅಮುಕ ಹನ್ನ ಪಾಂಗ್ತೋಕದೊರಿಬ ನೀಟ್ ಯು ಜಿ 2026 ಪರೀಕ್ಷಾಗೆ ವಹಂಗಚೆ ಲೀಗ್ ಒಯ್ರಿ ಹಾಯ್ನ ಸಂದೊರಗ್ಲಿಬ ವಾಫಂ ಅರಾನ್ಬನಿ ಹಾಯ್ನ ಎನ್ ಟಿ ಎನ ಹೈರಿ ಅಮಸುಂ ವಾರಕ್ಕೆ ನುಪಾಗಿ ಹಾಕಿ ಟೀಮ್ನ ಚಹಿ 13 ಮಖಾಗೆ ಏಷ್ಯಾ ಕಪ್ಗೆ ಚಾಂಪಿಯನ್ ಒಯ್ರಿ ಮುಖ್ಯಮಂತ್ರಿ ಯುಮ್ನಾಂಗ್ ಖ್ಯಾಮ್ಚಾನ ಸಭಾಪತಿ ಒಯ್ದಿನ ಎನ್ಎಚ್ಐಡಿಸಿಎಲ್ಗೆ ಆಫಿಸಿಯಲ್ ಸಿಂಗ ಮಿಫಂ ಅಮ ಪಾಂಗ್ತೊಕ್ರೆ ಮುಖ್ಯಮಂತ್ರಿಗೆ ಸೆಕ್ರೆಟರಿದ ಪಾಂಗ್ತೊಕಿಬ ಮಿಫಂ ಅದು ಚೀಫ್ ಸೆಕ್ರೆಟರಿ ಅಮಸುಂಗ್ ವಾಸ್ಗೆ ಕಮಿಷನರ್ ಶರುಕ್ ಯಾಕಿ ಮಿಫಂ ಅದು ಮಣಿಪುರ್ಗೆ ನ್ಯಾಷನಲ್ ಹೈವೇ ಸಿಂಗ್ ಅಮದಿ ಅತೆ ಮರುಒಯ್ಬ ಲಂಬಿ ಸಿಂಗ್ ಫಿವಂ ಹೆನ ಫಗನನಬ ಸಂಜನ್ ಸಾಂಜಿಬಗೆ ಮತಾಂಗ್ದ ಖಂಡಕಿ ಮುಖ್ಯಮಂತ್ರಿನ ಹಾಯ್ ನ್ಯಾಷನಲ್ ಹೈವೇ ಸಿಂಗ್ ಅಸಿನ ಮಿಯಾಮ್ದ ಚಚೋ ಚಚಿನ್ಗೆ ಖುದೊಂಚಾಬ ಪೀರಿ ಅಮಸುಂಗ್ ತಂಗಾಯ್ಫದಬ ಪೊಲುಂಸಿಂಗ್ ಫಂಗನಬದ ಅಚೌಬ ಥೌದಾಂಗ್ ಲೌರಿ ಮಾಂಗ್ನ ಹಾಯ್ ರಾಜ್ಯ ಸರ್ಕಾರನ ಲಂಬಿಗೆ ಇನ್ಫ್ರಾಸ್ಟ್ರಕ್ಚರ್ಸಿಂಗ್ ಹೇನ ಮಪಂಗ ಕನ್ನದನ್ನ ಮಿಯಾಮ್ದ ಅಶ್ವೇಗಾಮ್ ಥೋಂದನ್ನ ಬಕ್ಕನ್ನ ಹೊನರಿ ಲೈಬಾಗಿ ಅಟೈ ಮಪಂಸಿಂಗ್ದ ಪಾಂಗ್ಥೋಕ್ನಬಗುಂ ವರ್ಲ್ಡ್ ಫುಡ್ ಸೇಫ್ಟಿ ಡೇ ಲಿಸಿಂಗನಿ ಕುಂತರು ಮಸಿ ಮಣಿಪುರದ ಸುಪಾಂಗ್ಥೋಕನಿ ಮಪುಂಗೈಬ ಥೋರಂ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್ ಮಣಿಪುರ್ಗೆ ಫುಡ್ ಸೇಫ್ಟಿ ಅಡ್ಮಿನಿಸ್ಟ್ರೇಷನ್ ಅಮಸುಂಗ್ ನ್ಯಾಷನಲ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಇಂಫಾಲ್ಗ ಪುನ್ನ ಸಿಂಧುನ ಯೂನಿವರ್ಸಿಟಿ ಅಸಿಗೆ ಮಲ್ಟಿ ಪರ್ಪಸ್ ಹಾಲ್ದ ಪಾಂಗ್ಥೋಕನಿ ಪಲನ್ ಥೋರಂ ಅಸಿಗೆ ಚೇ ಅಸಿಗೆ ಹಿರಂನ ಫ್ರಾಮ್ ಬರ್ಡನ್ ಟು ಸೊಲ್ಯೂಷನ್ಸ್ ಸೇಫ್ ಫುಡ್ ಎವ್ರಿವೇರ್ ಹೈಬಸಿನಿ ಥರಂ ಅಸಿದ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ದಲ್ಜಿತ್ ಸಿಂಗ್ ಚೌಧರಿ ಅಡಿಷನಲ್ ಫುಡ್ ಸೇಫ್ಟಿ ಕಮಿಷನರ್ ಡಾಕ್ಟರ್ ಎನ್ ಹೇಮಂತ ಕುಮಾರ್ ಚಿಂಗ್ ಮಿಯೋ ಕ್ಯಾನ ಸರು ಯಾಗನಿ ಥರಂ ಅಸಿದ ಸ್ಪೆಲ್ಲಿಂಗ್ ಬಿ ಕಾಂಪಿಟಿಷನ್ಗೆ ಮನಾಸಿಂಗ್ ಸು ಎಂಥೋಕನಿ ಕಾಂಗ್ಪೋಕ್ ಪಿ ಜಿಲ್ಲಾಗೆ ಕೋಟ್ಲೆಂಡ್ ಹಂದಕ್ ಥೋಕಿಬ ಹಿಂಸಾಗೆ ಥೌದೋಕ್ ಮತ್ತುಂದ ಮಖಾ ತಾನ ಪಾಮದಬ ಥೌದೋಕ್ ಥೋರಕ್ಬ ತಿಂಗನಬ ಸೆಕ್ಯೂರಿಟಿ ಫೋರ್ಸ್ಗೆ ಅಪುನ್ಬ ಕಾಂಬು ಅಮನ ನ್ಯಾಷನಲ್ ಹೈವೇ 202 ಅಮಸುಂಗ್ 102 ಎಗೆ ಪರಿಂದ ಲೈಬ ಲಿಟಾನ್ ಮಹಾದೇವ್ ಅಮಸುಂಗ್ ಸನ್ನಾ ಕೈಥಲ್ನ ಚಿಂಗ್ ಕುಲ್ಸಿಂಗ್ ದಂಗರಂಗ್ ಕಾಂಬಿಂಗ್ ಆಪರೇಷನ್ ಚತಕ್ರೆ ಮಣಿಪುರ್ ಪೊಲೀಸ್ಗೆ ಪಾವ್ನ ಹಾಯ್ ಸೆಕ್ಯೂರಿಟಿ ಫೋರ್ಸ್ಗೆ ಕಾಂಬು ಅದನ್ನ ಕುಲ್ಸಿಂಗ್ ಅದುದ ಪೆಟ್ರೋಲಿಂಗ್ ಚತುನ ತಿಹುಂಬಗೆ ಥಬಕ್ ಚತಕಿ ಮದುದ ಆಯ್ಕಾಯ್ನ ಸಿಜನರಂಬ ಬಂಕರ್ ಸಿಂಗ್ ಥೆಂಗ್ನಬಗ ಲೋನನ ಮಹಾನ್ ತಹನ್ಬಗೆ ಥಬಕ್ ಚತಕಿ ಕುಲ್ಸಿಂಗ್ ಲುಚಿಂಬ ಸಿಂಗ್ ಅಮದಿ ತೊಂಗಾನ್ ತೊಂಗಾನ್ಬ ಸಿ ಎಸ್ ಒ ಲುಚಿಂಬ ಸಿಂಗ್ ಸು ಉನ್ನದನ ಮಖಾ ತಾಬ ಪಾಮದಬ ಥೌದೋಕ್ ಥೊರಕ್ದನಬ ಸೆಕ್ಯೂರಿಟಿ ಫೋರ್ಸ್ದ ಮತೆಂಗ್ ಪಾಂಬಿನನಬ ವಾಫಂ ಥಂಕಿ ಕೋಲ್ಸಿಂಗ್ ನಹಾಸಿಂಗ್ ಹಿಂಸಾಗೆ ಥೌದೋಸಿಂಗ್ ಯಹೊಂದನಬ ಸೆಕ್ಯೂರಿಟಿ ಫೋರ್ಸ್ಗೆ ಮೈಕೈದಿಗೆ ವಿಲೇಜ್ ಅಥಾರಿಟಿಸಿಂಗ್ದ ಖಂಗನ್ಕಿ ಅಮರೋಮ್ದ ಟೆನೋಪೋಲ್ ಜಿಲ್ಲಾಗೆ ಮೊರೆ ಪೊಲೀಸ್ ಸ್ಟೇಷನ್ಗೆ ಮನು ಚೆನ್ನಬ ಇಂಡೋ ಮ್ಯಾನ್ಮಾರ್ ಗಂಕೈ ಪರಿಂಗಿ ಬೋರ್ಡರ್ ಪಿಲ್ಲರ್ ನಂಬರ್ 72 73 ಅನಿಗೆ ಮರಕ್ತ ಸೆಕ್ಯೂರಿಟಿ ಫೋರ್ಸ್ನ ಖುಜು ಕುಲಾಯ್ಕ ಫಾಗಲೆ ಫಾಕಲಬ ಕುಲಾಯ್ಸಿಂಗ್ ಮನುಂಗ್ದ ಕಂಟ್ರಿ ಮೆಡ್ ಲೈಟೋಟ್ ಗನ್ ಅಮ ಮ್ಯಾಗಜಿನ್ ಯಾವ 9 mm ಪಿಸ್ತೋಲ್ ಅಮ .22 ಪಿಸ್ತೋಲ್ ಅಮ ರೇಡಿಯೋ ಸೆಟ್ ಮರಿ ಅಮಸುಂಗ್ ಐಇಡಿ ಬೋಮ್ ಮರಿ ಯಾವರಿ ಮಿಯಾಮ್ದಗೆ ನಮ್ ಹಾದಿನ ಸೆಲ್ ಖಾಯ್ಬ ಅಮಸುಂಗ್ ಆಯ್ಕಾಯ್ನ ಥಬಕ್ ತೋರುವಸಿಂಗ್ಗೆ ಮತಕ್ತ ಸೆಕ್ಯೂರಿಟಿ ಫೋರ್ಸ್ನ ಅಕನ್ಬ ಆಪರೇಷನ್ ಚತರಿ ಥೌಬಾ ಜಿಲ್ಲಾ ಗಿಲಿಲೊಂಗ್ ಪೊಲೀಸ್ ಸ್ಟೇಷನ್ಗೆ ಮನುಂಗ್ ಚೆನ್ನಬ ವೈಟೌ ಸಂಗೋಮ್ ಸಂಗದ ಲೈಬ ಸ್ಟೋನ್ ಕ್ರಷರ್ ಅಮಗೆ ಮನಾಗ್ದಗಿ ಲಾಲುಲೋಕ್ ಅಮಗೆ ಹಕ್ಚಿನ್ಬ ಮಿಯೋ ಅನಿ ಫಾರೆ ಅಮರೋಮ್ದ ಇಂಫಾಲ್ ಈಸ್ಟ್ ಜಿಲ್ಲಾಗೆ ಫಿಜಂ ಡೈರೆಕ್ಟರ್ಗೆ ಮಿಯೋಯ್ ಅನಿ ಯುಂಗೋ ಲೀಟರ್ ಚಾಮ ತರಾತ್ರೆಡ್ ಕೊನನ್ನ ಫಾರೆ ಪಾವ್ಗೆ ಮರಕ್ಥನ್ನ ಅಟೆಂಬ ಬ್ರೇಕ್ ಅಮ
1: ಡೈಮಂಡ್ಸ್ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೆಥೋಲಜಿ ರಿಮ್ಸ್ ಇಂಫಾಲ್ನ ಬ್ರೇಸ್